0: ನಾಸ್ಟಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ವಿಸಕ್ ಪೊಹೋದ ಸಂದ ಸಿವನೆ ಕೂರಗಲಿನ್ನೆನ ಸಿವಸುವಂದೆ ಬುದ್ಧು ಗುಣ ಮುಮುನನ ವಿಸಕ್ಕು ದಾನಯ
2: ಪೂಜ್ಯ ವತರ ಕುಮುರೇ ಧಮ್ಮರತನ ಹಿಮಿಯನ್ಗೆ ಅನುಶಾಸಕತ್ವೆ
1: ನೇತ್ರಾಲೋಕ ವಿಸಕ್
2: ವಿಸಕ್ ಪೊಹೋದ ಶ್ವೇತ ಪೂಜಾ ಪಿಂಕಮ್ಮಾಲಾವ
1: ಉತ್ತಮ ಧಾತು ವಂದನಾವ
2: ವಿಸಕ್ ತೋರಣ
1: ಪಹನ್ ಕೋಡೋ
2: ಸದಹಗಿ
1: ಪಿನ್ ಸಿತಿನ್ ಪ್ರತಿಪತ್ತಿ ಪೂಜಾವನ್ಹಿ ಎದೆ ಸದಹಸಿತಿನ್ ಆಮಿಸ ಪೂಜಾ ದಕ ಕುಸಲ್ದಂ ವಡನ್ನಟ
2: ಕೂರಗಲ ನೇತ್ರಾಲೋಕ ವಿಸಕ್ ಕಲಾಪಯ
1: ವಿಸಕ್ ಪೊಹೋದ ಅಪಿ ಆಯತ್ ಕೂರಗಲಯಮು
2: පුදු පුදට එක්වන්න 0777 66 70 66 අංකය අමතන්න
3: බැති බරදායකත්වය
4: අනුතන කඩම මිලක් කසාගල ග්‍රීන් සුපර් ශාකා මාතලේ අතුරුගිරිය මුල්ලේරියාව නාරම්මල ගනේ මුල ගම්පොල කසාගල සමූහ ව්‍යාපාරයේ වෙතින්
2: අවබෝධයෙන් සීලු පහසුකම් සමග ආරක්ෂිතව වන්දනාවට සුදුසු තැන ට්‍රැවල් නෙ තමතන්න 0112-863-362-076-716-3672
5: Oh my God, this is original.
6: Nahu?
7: Meka apilage kindara handava bro.
8: දැන් වෙලව හවස තුනයි.

0: ರುಚಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ಅಪ್ಪಮ್ಮನ ಪಿನಕಟ ಮಗ ಪಾದನ ಮೇ ಮಿಹಿಪಿತ ಪವತ್ವೆನ ಅಸತಿಸ ಮಹಾಪುಣ್ಯ ಕರ್ಮಯ ಶ್ರೀ ಅರಣ ವಿಹಾರ ಸನರಾಮರ ರಾತ್ರಿಯ
2: ಅಸಮ ಸಮ ಸರ್ವಜ್ಞತಾ ಮಹಾಜ್ಞಾನ ಪೂಜಾವ
1: ಮೈತಿಹ ಸೆನಸುರಾದಾ ವೆಸಕ್ ಪುನ್ ಪೋದಾ ಐತಿಹಾಸಿಕ ಕೂರಗಲ ರಾಜ ಮಹಾವಿಹಾರಸ್ಥಾನೇದೇ
2: ಸರ್ವರಾತ್ರಿಕ ಪವತ್ವೆನ ಮೆಮ ಪರಮ ದುರ್ಲಭ ಪಿನ್ಕಮಟ ಸಾ ಸಂಬಂಧವೇ ඔබත් අපරිමේය සැපයකට මග පාදා ගන්න.
1: මෙහෙවීම පූජ්‍යපාද මාපලකම සුසිල වංශ ස්වාමීන්ද්‍රයාණන් වහන්සේ.
2: දීපව්‍යාප්ත විකාශය එදින රාත්‍රී 10 සිට නෙත්‍ය ෆෙමුස්සේ සජීවීව.
1: සමගාමී විකාශය නේත්‍රාලෝක සහ ලෝතුරු අරණ YouTube නාලිකා ඔස්සේ සජීවීව.

ಆದರೆ ಮುದ್ದು ಸುಮುದು ಪಹಸಲಬ ಹದವತ್ತ ದಾಲು ಸೆಲವೇ ಒಬೆ ಆದರೆ ಭರುಸಾ ವೆಟಿಲ ಕಥರ ದೇವುಲವಾಕ್ವೆ ಎ ಪಮನಾಯ್ ಪ್ರೇಮ.

0: மந்தாரம் ரேர் வித் தரங்கா. மந்தாரம் ரேர், மந்தாரம் ரேர்.
1: ಕೆಸೆಯಾದ್ರೆ ಹಂಗನ್ನು ಬೇಗಿಲ್ಲ ತೀನವನಿವೆ. ಕೆಸಟ ಸಿದ್ದಾಲೇ ಇಪ್ಪ ಕೆಸ ಸಿರಪ್ಪೆಗ ಬಿವಾಮ ಹಂಗನ್ನು ನಿಮಗೆ ನೆತಿಕೆಲ್ಲಮ್ಮ ದಾನ್ನ ಪುಡು
2: ನಿಯಮ ಆಯುರ್ವೇದ ಒಸು ಕೆಸ ಸಮನೀ ಕರಾಯಿ
3: ಮಾರೈನಿ
4: ಅನುತ್ತನ ಕಡುಮ ಮಿಲಕ್ ಕಸಾಗಲ ಗ್ರೀನ್ ಸೂಪರ್ ವಿತಿನ್ ಹಿತಾಗನ್ನ ಬೆರಿ ಅಡುಮ ಮಿಲಕಟ ದೆನ್ ಬಹಂಡ ರಸಕ್ ಒಬತ್ ಅದು ಮೇವಿ ವಿನಸ ವಟಹಗನ್ನ ಶಾಕಾ ಮಾತಲೆ ಅತುರುಗಿರಿಯ ಮುಲ್ಲೇರಿಯಾವ ನಾರಮ್ಮಲ ಗನೆ ಮುಲ್ಲ ಕಂಪುಲ ಕಸಾಗಲ ಗ್ರೀನ್ ಸೂಪರ್ ಕಸಾಗಲ ಸಮೂಹ ವ್ಯಾಪಾರಿಯ ವಿತಿನ್
5: ಹಿಮೌ ಅರಣ ಗುರು ಅಮರದೇವ ಗೀತಾವಳಿಯ
6: ಸಾಂಕ ವಿನಯ ಶಶಿಕಾ ನಿಸಾಸಲಾ ಸುನೀರ ಸುಮಂಗ ನುವಂತಿಕಾ ಸೇನಾರತ್ನ ಅಮೀಶ್ ಮಿನೋಲ್
5: ಜೂನಿ 13 ಸಿನಮನ್ ಲೇಕ್ ಸೈಡ್ ಹೋಟೆಲ್ ಪರಿಶ್ರಯದಿ ಒಬಟ ರಿಸಿ ಆಸುನ ದೆನ್ ವೆಂಕರವಾಗಲ್ನ
6: ಟಿಕೆಟ್ಸ್ ಮೈ ಟಿಕೆಟ್ಸ್ ಡಾಟ್ ಎಲ್ ಕೆ ವಿತಿನ್ ಶ್ರೀಲಂಕಾ ವಿದ್ಯುತ್ ವಿಕಾಶ ಕೇಂದ್ರ ಸಂಸದೆಯೇ ಇದಿರಿ ಪತ್ ಕಿರಿಮಾಕ್ ಅನುಗ್ರಹಯ
4: ಹೊಂದಮದೆ ಅಡುಮ ಬಿಲಟ ದೀಪ ವ್ಯಾಪ್ತ ಶಾಖಾ ಜಾಲಕ್ ಸಮಗೇನ್ ಕಸಾಗಲ ಗ್ರೀನ್ ಸೂಪರ್ ಜೀವಿತೇಟಿ ತಿರಿಯಾಕ್ ಸಂಧಿ ಸೋಯೇಟ ನವ ಪಿವಿಸುಮಾಕ್ ಅಭ್ಯಂತರಿನ ಹಾ ಬಾಹಿರಿನ ಸಂಧಿ ಪ್ರದಾಹ ಸಮನೇ ತೊಲೇನ್ ನೊವರತಿನ ಸಂಧಿ ಸುವೆಯೋ ದಾಕರ ಗಾನ್ನ ಬಿಂದುವೆ ಹತ್ಸಿ ದಹಯ ತುಂಸಿ ಅನು ಹತ್ತಾಯ ತುಂಸಿ ಅನು ನವೆ ಆಮಟ ದೀಕಾಯು ಜಾಯಿಂಟ್ಸ್ ರೀಬೋನ್ ಸಂಧಿ ಪ್ರದಾಹ ಸಮನ ಸ್ವಾಭಾವಿಕ ಪ್ರತಿಕಾರ ಕಟ್ಟಲೆ ನಿವಸಟಮ ಕಿನ್ವಾಗಾನ್ನ
7: රටේම
4: තරුවන්ගේ දක්ෂතා එක්ක සතුටින් දවස පටන් ගන්න.
7: සතිය දවස්වල උදේ 6ට Alpha Studio with Kasumi and Lehansa. WhatsApp 0711 95 95 95. Net FM Facebook Live.
6: ලෝ තිලක සම්බුදු තෙමකුල සැතැහැයෙන් සමරන්නට
7: නේත්‍රාලෝක වෙසක්
6: පූජනීය වතුර කුඹුරේ ධම්මරතන හිමියන්ගේ අනුශාසකත්වයෙන් කූරගල රාජමහා විහාර පින්බිමේදී
7: වෙසක් පොහොදා උදෑසන 6ට අෂ්ටාංග සීලය සමාදන්ව දවස පුරා පිළිවෙත් පුරන්නට
6: උදෑසන 8ට ධර්ම දේශනය පූජ්‍ය මාතර මහින්ද හිමි
7: සවස 5ට ආශිර්වාද බෝධි පූජාව පූජ්‍ය මහබුලංකුලමේ ගුණරතන හිමි
6: රාත්‍රී 7 සිට ධර්ම දේශනය පූජ්‍ය වල්පොල ගෝතම හිමි
7: රාත්‍රී 10 සිට පසුදා 5 වනතුරු ලෝතුරු අරණ සනරාමර රාත්‍රිය
6: පොහොය දිනට පසුදා රාත්‍රී 7 සිට පූජනීය කුට්ටි කුලමේ පේමාලංකාර හිමියන්ගේ විශේෂ ධර්මානුශාසනාව
7: කෝරගලදී පුතු පුතට එක්වන්න 0777-66-76 අංකය අමතන්න
6: පිළිවෙත් පුරන්න දහමෙහි හැසිරෙන්න වෙසක් පොහෝදා අපි ආයෙත් කූරගල යමු
7: බැති බරදායකත්වය සරුදය සරු වශයෙන්ද නිසරුදය නිසරු ලෙසද දකින්නා සරුදයම ලබති
6: දැයි නැන පහන් දැල්වුම මාස්ටගයිට් ප්‍රකාශකයෝ වෙතින්